ಒಪ್ಪಿರಿ ನಾಕೆ, ನೀವು ಒಪ್ಪಿರಲ್ಲ ತಗೊಂಡು ಆ ಚಳಿಲು ಬೆಚ್ಚಟಿ ದುಪ್ಪಟ್ಲು ನಾ ಕುಡಿ ಚೇಯಿ ಎಡಮ ಚೇಯಿನ ತಾಕಿದೆ, ಅದೇ ನೀದೇ ಅನ್ಕೊಂತು.